MOPCR 107.8. ಇದು ಉಂಗ ಏರಿಯಾ FM. ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ ತರಕ